ಪಥ ಮಂದರಂ ಪ್ರಬುಲ್ಲ ಕಂಜಲೋಚನಂ ಮದಾದಿ ದೋಷ ಮೋಚನಂ ತಲಂಬ ಬಾಹು ವಿಕ್ರಮಂ ಪ್ರಭೋ ಪ್ರಮೇಯ ವೈಭವಂ ನಿಷಂಗ ಚಾಪ ಸಾಯಕಂ ಧರಂ ತ್ರಿಲೋಕ ನಾಯಕಂ ದಿನೇಶ ವಂಶ ಮನ್ನನಂ ಮಹೇಶ ಚಾಪ ಖಂಡನಂ ಮುನೀಂದ್ರ ಸಂತರಂಜನಂ ಸುರಾರಿ ಬೃಂದ ಭಂಜನಂ ಮನೋಜ ವೈರಿ ವಂದಿತಂ ಅಯಾದಿ ದೇವ ಸೇವಿತಂ ವಿಶುದ್ಧ ಬೋಧ ವಿಗ್ರಹಂ ಸಮಸ್ತ ದೂಷಣಾಪಹಂ ನಮಾಮಿ ಇಂದಿರಾಪತಿಂ ಸುಖಾಕರಂ ಸತಾಂಗತಿಂ ಭಜೇ ಸ ಶಕ್ತಿ ಸಾನುಜಂ ಶತೀಪತಿ ಪ್ರಿಯಾನುಜಂ ತ್ವದಂಗ್ರಿ ಮೂಲಯೇ ನರ ಭಜಂತಿ ಹೇ ನಮತ್ಸರ ಪತಂತಿ ನೋ ಭವರ್ಣವೇ ವಿತರ್ಕ ವೀಚಿ ಸಂಕುಲೆ ವಿವಿಕ್ತ ವಾಸಿನ ಸದಾ ಭಜಂತಿ ಮುಕ್ತಯೇ ಮುದ ನಿರಸ್ಯ ಇಂದ್ರಿಯಾದಿಕಂ ಪ್ರಯಾಂತಿ ತೇ ಗತಿಂ ಸ್ವಕಂ ತಮೇಕಮದ್ಭುತಂ ಪ್ರಭುಂ ನಿರೀಹಮೀಶ್ವರಂ ವಿಭುಂ.